ekaabo pada lateka pinu oja wa lagbo osere leto te ngbo yi lagelu 96.7 fm lede ti ngbo.